7 7 8 7 9 2 9 2 and you may fra o fra ya be fa na ye no adin komo ndia o pesa o bisa ye bia bisa ye hallelujah amen ye kwoso a abompa ye biem otie fo o fra fro na fra na ye twa so amen amen ye popa se uradin ya mo bona o twim na ba bia ye sey ye boniti ye di akose ba bia enya papa no uradin ye mpie amen o ye fi boni ni mama amen